ಸುನಿಲಿ ಕಾರ್ಯಕ್ರಮ ಅಂಜಳಿ ಪ್ರಚಾರ ಕಲ್ಲು ಆಕಾಶವಾಣಿ ಕಟಕ್ ಕೇಂದ್ರರು. ଆକାଶବାଣୀ ପୁରୀ ଆପଣମାନେ ଟ୍ୟୁନ୍ କରିଛନ୍ତି 103.4 FM।